ಮಡ ಕಜಿ ಕನ್ಬಳ ಕೂತ್ ಫುಟಿಂಜ್ ಮಡ ಮುಲರಂ ಮಡ ಅಂಗ ಐ ಪ್ರೀತಿಂಗ್ ಕೂತ ಕಲ್ಪ ಅಂಗ ಮುಲರಂಗ ಮನ ಮುನ್ಯಾನ್ ಮುಲರ ಆಕು ಮುಲ ಚೊಂಬೆ ಚೌಡು ಪರಕುಲಂ ನಂಬಜು ನೆರ್ಪಗ ಮಿಚಿಂಗ್ ಚರ ಅಂಗ ಕೂತ ಕನ್ ಪೊಳ ಇಚೆ ಅಂಬುಗು ಔಟ್ ಪಿ ಪೊಳುಗು ನಂಬ ಅಂಗ ಮರ್ಪಿ ಫೇಸ್ ಟಿಂಗ್ ಮಡ ಕಲ ಮಿಚಿಂಗ್ ಚರ ಅಂಗ ನೆರ್ಪಂಗ ಸೂರ್ ಮ್ಯಾಪ್ ಮಿಂದ ಅಂಬರ ಪ್ರಾಬ್ಲಮ್ ಯಾಕ ವಂಕನ್ ಚಾಗು ನಂಬರ ಪಿಂಗ್ ಇಂಜ ಮುಲ ಜಂಗ ಸರ್ವಿಸ್ ಪ್ರಿಪೇರ್ ಆಗು ಮನಂಗ ನಂಬು ಚಂಗ ಲೈಕ್ ನೆಂತ ಕೇಪ ಕುರಂಗ ಔಟ್ ಪಿ ಪೊಳುಗುರ ಮುರ ಜಂಗ ಕಚಪ ಮ್ಯೂನ್ ನಮ್ಮ ಪ್ರಾಬ್ಲಮ್ ಮಡಗಳ ಮಟ್ಪಿ ಸರ್ವಿಸ್ ಗನೆ ಪ್ರಿಪೇರ್ ಆಗುಳು ನಂಬರ ಪಿ ಕಜಿ ಕಂಗ ಡ್ರೈ ಜಯ ಮುಲ ಜಂಗ ಮಟ್ಪಿ ಅಂಬು ಜೊ ಕಲಗ ಪೆರೆ ಥಿಂಗ್ಸ್ ಮಡ ಮುಟ್ಟು ಮ ನಂಬುಳು ಮನ ಅಂಬು ಜೊ ಚಿನ್ನ ಕಾಲ ಜಂಗ ಜಂಗ ಪ್ರಾಬ್ಲಮ್ ಹಂಗ ಕಚಿಪಂಗ ಕೂಸು ಮರಲ ಮೂ ಪ್ರಾಬ್ಲಮ್ ಸಂಗ ಮೂಲರ ನಂಬರ ಅಂಬು ಕುಜ ನಾಕ ವಂಗ ನಂಬು ಜೊ ಮನು ಹಂಗ ಅದ ಪೀಪುಳ ಲಂಗ ಕುಜ ಕಮಲ್ ಜನ ಹಂಗ ಮಡರನು ಮುಳು ಕಾಯಲ ಮಳ ಹಂಗ ಉನ್ಯು ಕೇಪು ಆಲ್ ಪೀಪುಳ ಮೂಲ ಜಂಗ ಪ್ರಾಬ್ಲಮ್ ಕಜಿ ಬಲ ಮಡಗಳ ಕಜಿ ಕಮಲ್ ಅಂಬು ಜೊ ಹಂಗ ಸರ್ವಿಸ್ ಪ್ರಿಪೇರ್ ವರ್ಗಾರೇನ್ ನಂಬು ಜೊ ಕಜಿ ಕಮಲ್ ಮುಟ್ಟು ಮನೆ ಹಂಗ ಏನು ಆಲ್ ಪೀಪುಳ ನಂಬು ಜೊ ಹಂಗ ಕಜಿ ಲೇಪಿಕಂಗ ವರೆ ಕಳ ಮುಲ ಕಲಕ ಮಜನ ಕಾಂಟ್ಯಾಕ್ಟ್ ಮನಂಗ ಟೀಮ್ ರಂಬರ ಮುಲ ಎಚ್ ಕೆ ಕಂಪ್ಲೈಂಟ್ ಸ್ಕೀಮ್ಲ ಮನೆ ನಂಬರ ಕರೆಮೆ ಫ್ರೀ ಸರ್ವಿಸ್ ಅಂಬರ ಯಪ್ಪ ನೆಂಚ ಅಂಬರ ಹಂಗ ಒಳಗೆ ಕುತಕ ನಂಗ ಕ್ವಾಲಿಟಿ ಕೇಳ ಎವ್ರಿಥಿಂಗ್ ಹಂಗ ಸರ್ವಿಸ್ ಹಂಗ ಸಮ್ಮನ್ ಲಂಗ ರಿಸೀವ್ ಮನ್ ಕುತಕ ಎಚ್ ಕೆ ಪ್ರಿಪಾರೇಸ್ ಹಂಗ ಮುಲ ರಂಗ ಮನಿ ಫ್ರಮ್ ಮನೆ ಆಸ್ಟ್ರೇಲಿಯನ್ ಕಪ್ ಮನ್ ಲೈಕ್ ಮಟ್ಪಿ ನರ್ಸಿಂಗ್ ಹೋಮ್ಸ್ ಹ್ಯಾಂಗ ಮುಲ ಮಟ್ಪಿ ಕಾ ಪ್ಯಾಕೇಜ್ ಹಂಗ ಸರ್ವಿಸ್ ಎವ್ರಿಥಿಂಗ್ ಅಂಬರ ಕಾಮನ್ ಎಚ್ ಐ ಸಿ ಸಿ ಸರ್ವಿಸ್ ಮುಲ ಮನ ಅಂಬಿತಂಗ ಒಂಕಂತಂಗ ಖಾಯಿನ್ ಸರ್ವಿಸ್ ಹಂಗ ನದ ಪೇರ್ಸನ್ ಲಂಗ್ ಮಟ್ಪಿ ಚಿಂತಕಾಳ ಯಾಪಾಕು ಸರ್ವಿಸ್ ಹಂಗ ಕುತಕ ಮನಿ ಮನ್ ಚಿಂತಕಾಳ ಆಸ್ಟ್ರೇಲಿಯನ್ ಕಪ್ ಮನ್ ಗಳ ಮನ ಹಂಗ ಸರ್ವಿಸ್ ಪ್ರಿಪೇರ ಮನ ಅಂಬರಾಳು ಕರಗಾಲ ಕುಮನ್ ಜಯ ಮನೆ ಹಂಗ ಔಲ್ಡ್ ಪೇರ್ಸನ್ ಗಳ ಹಂಗ ಕುತಲ ನೀರು ಕುತರ ಲುಕಾಡಿ ಮನೆ ಮನಂಗ ಪ್ರಾಬ್ಲಮ್ ಹಂಗ ನಂಬಕೊಳ್ಳ ಹಂಗ ಸರ್ವಿಸ್ ಗನೆ ಪ್ರಿಪೇರ್ ಕೊಳ್ಳು ಕಚ್ಚಿಕೊಂಡು ನೆನ್ ಕಂಪೇರ್ ಹೋಗ್ರ ಹಂಗ ಪ್ರಾಬ್ಲಮ್ ಕುತಕಂಗ ಕರಮೆ ಒಲ್ ಮುಲಜ್ ಕಲಕ ಫೇ ಮಡ ಕರಮ್ ಹಂಗ ಔಲ್ಡ್ ಪೇರ್ಸನ್ ಗಿಡ ಹಂಗ ಸರ್ವಿಸ್ ಪ್ರಿಪೇರ್ ಹಂಗ ಹಂಗ ಔಲ್ಡ್ ಪೇರ್ಸನ್ ಹಂಗ ಕುತ ಹಂಗ ಕೊಂಡೆಕ್ಲ ಜಮ್ ಕರಮ್ ಮುಲ ಜ್ಞಾನ ಮುರ ಹಂಗ ಚಲ್ಪ ಅಂಬಿಟ್ಟು ಮನು ಓ ಕಲಕ ಹೆಲ್ಪ್ ಮನ್ ನಿಂದು ಚಿಂತಕಾಳ ಜಂಬಿಟ್ಟು ಮುಲಚು ಕಜಿಕಂಗಳು ಹಂಗಮ್ಮೆ ಹಂಗ ನಂಬರ್ ಪ್ರಾಬ್ಲಮ್ ಮುಲ ಚಂಗ ಕಜಿ ಕಂಬ ನಿಂದು ಹಂಗ ಚಲ್ಪ ಹಂಗ ಮಟ್ಪಿ ಫೋನ್ ನಮ್ಮಡ ಮಟ್ಪಿ ಕಲ ಮುರಾಡಿ ಮನ್ಲೇರ ಮಡ ಓ ಸುಳುಪ ಹಂಗನೆ ಇಂದ್ರ ನಾಟ್ಲ ಕಲಮ್ ಹಂಗಮ್ ಓ ಕಜಿನ್ ಪ ನಂಬ ಜೋ ಮಟ್ಪಿ ಕಾಂಟ್ಯಾಕ್ಟ್ ಮನ್ ಕಲಮ್ ಚಲ್ಪಿಂಗ್ ಓ ಕಪ್ಪುಗಳು ನಂಬರ್ ಜುಪ್ಪಡ ನೆಂಜು ವಾಂಚಿ ನೆನ್ ಆ್ಯಂಡ್ ಮಟ್ಪಿ ನಿಂದು ಕೂಚು ಪೆರ ಓಯ್ ಮುಲಜ್ ಕಜಿ ಕಂಪನ ಕಾಪುಗಳು ಹೆಲ್ಪ್ ಮನ್ ಮನ ನಂಬ ಜೋ ನುಲ್ಪ ಮಂಜನ ಏಡು ಏಡು ಮನಲ್ಲ ನಂಬರ್ ಪಡೆದು ಮುಲಜ್ ಕಜಿ ಕಂಪನ ಏಡು ಮನೆ ಏಡಿಚೆ ಮನ ನಂಬ ಜೋ ಚಿಂತ ಕಾಲ ಚಿಕ್ಕರ ಹಂಗ ಕಂಫರ್ಟಬಲ್ ಮನೆ ಹಂಗ ಲೈಕ್ ಮಟ್ಪಿ ಕಜಿ ಕಂಪನ ಹಂಗ ಚಲ್ಪಿ ಪ್ರಾಬ್ಲಮ್ ಅಂಬಿಚು ನೆಪ ಕೂಜ ನಂಬ ಯಾಪ ಮಡನ್ ಸಾರಿ ಮ್ಯಾಮ್ ನಂಬ ಕೂಜು ಹೆಂಗ್ ಕೂಜ ಕಲ್ಪಂಗ ಊಟ ಕಾಯಿ ಊರ ಕಾಯಿ ಹಂಗಮ್ಮಿ ಮನೆ ಹಂಗ ಚುಕ್ಕ ಪ್ರತಿ ಸಿರಿಕಲ್ಪ ಉಳಿತೈಲ್ ಜಯ ಮೇರ ಹೆಂಗ ಹಂಗ ಅಂತ ಕೊಚ್ಚು ನಂಬ ಜೋ ಚಿಂತ ಕಾಳ ಅಂತಂಗ ಫ್ಯಾಮಿಲಿ ಮೆಂಬರ್ಸ್ ಮಾಡ ಫ್ರೆಂಡ್ ಮಾಡಂಗ ಓ ಹಂಗ ನಂಗೆ ಕೂಜ ಕಲ್ಪಂಗ ರೆಪ್ರೆಸೆಂಟೇಟಿವ್ ಮನ ಹೆಂಗ ಮಟ್ಪಿ ಹೆಲ್ತ್ ಕ್ಲಿನಿಕ್ ಕೊಡಂಗ್ ಬರ್ಲ ಮಾಡ ಸ್ಟಾಫಿಂಗ್ ಓ ಹಂಗ ವರ್ಕ್ ಸಂಗ ಕೂಜ ಕಳ್ಕೊಂಡು ನಮ್ಮ ಮಾಡ ಹಂಗ ಕೂಜ ಕಳ್ಕೊಂಡು ಮಿಲ್ಜಪ್ಪಿಂಗ್ ಹೆಂಗ ಪ್ರಾಬ್ಲಮ್ ಹಿಂಗೆ ಇಪ್ಪಿಂಗ್ ಲಾಂಪ್ಲ ಜಂಗ ಯಾಪಾಗ ಹಂಗ ಅವ್ರ ಪೀಪುಳ್ ಲುಗಡೆ ಮಂದ ನಂಬರ್ ಅಳಜು ಕಜೆ ಕನ್ಪಿದ ಮುಲಾಜು ರಿಂಗಿ ಮನ್ ನಂಬಲ ನಂಬ ಮುಲಾಜು ಮನೆ ಇಲ್ಲ ಎಚ್ ಕೆ ಕಂಪ್ಲೈಂಟ್ ಸ್ಕೀಮ್ ಲ ಮುಲಜ ಹಂಗ 1-800-550-552 ತೆಸ್ ಗನೆ 1-800-550-552 ಆ್ಯಂಡ್ ಯು ಕನ್ ಓಲ್ಡ್ಸ್ ಆಗನೆ ಹೇಳ ಕಲಮ್ಮ ಇಂಟರ್ನೆಟ್ಲ ಪೆಂಡಿ ಮ ನಂಬರ್ ಆಯ್ತು ಮುಲಜಂಗ ಎಚ್ ಕೆ ಕಂಪ್ಲೈಂಟ್ಸ್ ಡಾಟ್ ಕಾಮ್ ಸ್ಪೈಸ್ ಡಾಟ್ ಕಾಮ್ ಡಾಟ್ ಐ ಯು